ಫಿಲ್ಮಲ್ಲಿ ಟಿಕ್ರಿಂ ಬೇನಾ ಕಸತ ಲತಾ ಮಂಗೇಶ್ಕರ್ ತಾಂ ಟೊಪಾಗುನ್ನೆ ಮಿಲಿ ಫಿಲ್ಮಲ್ಲೂ ಸನಜದಿನ್ ಯೋಗೇಶಲ್ಲೂ ಅಯಾಂಗ್ ಸ್ಟಿಕ್ಕನ್ ಎಸ್ ಟಿ ಬರ್ಮನ್.